0: ಹೇರಾರನು ಅದು ಗನಿಂಗ್ ಆದಮ ಕೋರೆ ಗುರುವಿರುವನ ಆದಮ ಬಾಬಾ ಜನ್ನರು ಊಬಂಗಾಮದು.
1: Assalamu alaikum, onon kettobe kubaruji be demgal fulfulde hande dum nyalomar asewe nyalomar sappo e jitati lewru jettabru hitande ujine didi eno gas e jeego gadon kubaruji nyalomar hande dum min elwan adam muhammad wajiri gondo wakere kabinte nit dum duksadi fidel krana arejidanten dum jimta roje diga ñamdi sappo kalkala ñamdi sappo e mintino gas ɗo wakkati kitton kubaruji be ɗemgal fulfulde. Ɗiɗaɓo mako ha résidenten ɗum rebe stéphane may mum jamdi sappo e minti tati ha nder suudu radio hiddo komi teskitonon kubaruji ñalomare hande hiddo ko teskano kobarojal mi accanon wakere kabine technique duksadi fidel krana hoccu micro
0: allahu ya abi muradilla kamalayna derana mije sala ije ya gorgo dana dia sabori mi kauru mi jemaera gato kiri bungu ejeru yoki mi gereta kara dana bellu kise wane ugulu uen adara kaude jigulvi uar babino na jagorro ije koni yaatu dara diya jakara dara beluki dewana dipol vera tangelu zamure batange sedunno magirinawa goroko salamatu.